ನಾಚಿತ್ರ ನಮಿತ್ರ ಪರೇಹ ಪವಿತ್ರ ಪರಸೀಸ ಆದೀಸ ಆದೃಶ ಆಕೃಶ ಭಗವತಿ ಶಾಂತ್ವಾ ಪ್ರಸಾ ಕಥತೆ ಕೇಯಾ ಶಿಜ ದೇಸ ಕೇಯಾ ಪಿಜ ಪೇಸ ಕೇಯಾ ಗಂಜ ಕರ್ಮ ಕೇಯಾ ಪಂಜ ಪರ್ಮ ಕೇಯಾ ಪಿಜ ಲೋಕ ಕೇಯಾ ದಿತ್ ಸುಖ